0: Robbie, hit was indutekka.
1: Music Garage with Robbie.
2: ಸಹಾಯ ವಿನಾ ಡೇವಿಸ್ ದೇಖಾಯಿ ವೆಲಾವ ಮ್ಯೂಸಿಕ್ ಗರಾಜ್ ಹಾಗೆ ನಿನ್ನೆ ರವೀಂದ್ರ ತೆಕ್ಕ ಮೆಸೇಜ್ ಕಿರಬ ಕಟ್ಟಿ ಗೊಡಾಕ್ ಇನ್ನೋ ಈ ಕಟ್ಟಿಯೋ ಮಾತಾಕರನ್ ನೋಡಿ ಮಂಗ್ ಆಯ್ತು ನಂಬಿಕ ಮಾತಾಕರನ್ನ ಒಮ್ಮೆ ಪತ್ರ ಮೆಸೇಜ್ ದಾನವನ ಬಿಂದೋಯ್ ಹತಾಯ್ ಬಿಂದೋಯ್ ತುನಾಯಿ ಅನು ತುನಾಯ್ ಪಹಾಯ್ ಅನು ತುನಾಯ್ ಹತ ಬಿಂದೋಯ್ ಹತಾಯ್ ಬಿಂದೋಯ್ ತುನಾಯ್ ಅನು ತುನಾಯ್ ಪಹಾಯ್ ಅನು ತುನಾಯ್ ಹತಪ್ಪ ನಂಬಿಕ ಬಿಡ್ತಾಯ್ ಇಕ್ಮಣಿಮ್ಮ ಇಕ್ಮಣಿಮ್ಮ ಇಕ್ಮಣಿಮ ಮೆಸೇಜ್ ಡ್ಯಾಮೋದ್ ಮಮ್ಮೆ ಪ್ಯಾತೆ ಇಕ್ಮಣಿಮ್ಮ ಇಕ್ಮಣಿಮ್ಮ ಇಕ್ಮಣಿಮ ಅವೇಕು ತಿರ್ಗನ್ನೋ ಕೇಳತ್ ಮಾತಾಕರನ್ನ ಓಣಿ ಹರಿದಮ್ಮ ಏನಾದನ್ನ ಚಟ್ಟಿಗೆ ಪೆತ್ತಿಟ್ಟು ಕೌದು ಮಾಟ ಮೆಸೇಜ್ ಕೆಲ್ಲ ತಿಯನ್ನ ಕೇಳ ಬಾಲನ್ನ ಅಪ್ಪಿ ಬಾಲಮು ಗುಡ್ ಮಾರ್ನಿಂಗ್ ರವಿ ಕೊಹಮದ ಮೇಣಿಕ ದಿನ ಹತ್ತಕ್ಕಿನ ಪಸುವಾಯ್ ನೇದು ಕೇಳಲ್ಲ ಮಂಗ್ ಈ ಯಾವನೆ ಮೇ ಪ್ರತಿ ದಕ್ಕಿನ ದಹುವಿನದ್ದ ಕಮಣ್ಣ ಮೇ ಮೆಸೇಜ್ ಕರ್ನೆ ಕತ್ತಿಕ್ಕ ಮಾತಾಡ್ಕೊಂಡು ಮಗ ವಾಲ್ ಪೋಸ್ಟ್ ಕತ್ ಅಪ್ಲೋಡ್ ಕಲ್ಲ ತಿನ್ನೋ ಲಕ್ಕಣ್ ಪೇಜ್ ಗೆ ಚಗ್ಗಲ ಅನ್ನ ಲಕ್ಕಣ್ ಕೇಳ ಸರ್ಚ್ ಕರ್ಲ ಏಕ ಜಿಗಿಲ ಪೇಜ್ ಗೆ ಪೋಸ್ಟ್ ಕಿಟ್ ಕಮೆಂಟ್ ಕಾಕ್ ದಾನತ್ ಆಟ ಅವಸ್ಥಾವ ತಿನ್ನೋ ಕೆಲ ಮಾತಾಕರ ನೋಡಿ ಹಾರಿ ಮೆಸೇಜ್ ಗುಡ್ ಮಾರ್ನಿಂಗ್ ಅಪ್ಪಿವ ಮುಣಗೆ ಹೆಣ್ಣಾವೆ ಆಟ ಹಿತ್ತೇನ ಆದರೆ ಲೆಂಗದ ಅಪ್ಪಿ ಆ ಮುಣಗೆ ಹೆಣ್ಣಾವೆ ಆದರೆ ಲೆಂಗದ ಕಂ ಪರಿಸುಮಡ ತಿಯಾಗಿನ ಬಲಾಗಿ ನಿನ್ನೋ ಕಿಲಕೇನ ಬೊಮಸ್ತೂತಿ ಬೋಯಗುಡಿ ಪತ್ತೆಂಗ್ ಬೋಯಗುಡಿ ಪತ್ತೇನವಾದ ಎನ್ನ ತೋಣಿ ಟ್ರಿಪ್ ಕಾಕಿ ಅನ್ನಂಕೆಲ್ಲ ತಿತಾಗಿ ನಿನ್ನವ ಪೊಡ್ಡಕ್ಕಿನ್ನು ಪೊಡ್ಡಕ್ಕಿನ್ನು ಸಲಕಾಬಲನ್ನ ಬೊಮಸ್ತೂತಿ ಆದರಣೀಯ ಮೆಸೇಜ್ ಆಗಿಟ್ಟು ವೆನ್ನ ಓಣದ ಯಾಕೆ ವೆಚ್ಚಾವಿಗೆ ಲಮಾಹಾಗಿ ನಿನ್ನೋಣೆ ಬೋಯಗುಡಿಂಗ್ ಸುಮ್ಮನ ಗುಡಾಕಾದ್ರೆ ಮಾತಾಕರ ನಾವು ಯಾವ ಮಾಂಗಿಲಿಂಗ ಸಿಂಧು ಆಯ್ತಾ ಥ್ಯಾಂಕ್ ಯು ಸೋ ಮಚ್ ತಿಕ್ಕಮ್ಮ ಹಲೋ ಹಲೋ ರವೀಂದ್ರ ಅಮ್ಮನಿಗೆ ಗುಡ್ ಮಾರ್ನಿಂಗ್ ಸತ್ತಿಂಗ್ ಇನ್ನೋನೆ ಅದಕ್ಕೆ ಹಣ ಮಮ್ಮ ಗುಡಾಕ್ ಸತ್ತಿಂಗ್ ಮಂಗಿತನ ಮಾ ಭಾಗಿನ ಒಯಾದ್ ಗುಡಾಕ್ ಸತ್ತಿಂಗ್ ಅದಕ್ಕೆ ಭೂಮಿ ಸ್ತುತಿ ಆದರಣೀಯ ಮೆಸೇಜ್ ಜಗಟ್ಟು ಮಾತಲಿಂಗ್ ದಿಲಿನಿ ತಮ್ಮ ಮೆಸೇಜ್ ಜಗತ್ತ ಅಲತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಸುದ್ದು ಮೇನಿಕ ಕಹೋವದ ಕಾಳಿಕೆ ಸುದ್ದು ಮೇನಿಕ ಕಿವೆ ಮಟ ಎಕ್ಕೆನೆ ಪಿನ್ನ ವಲಿಂಗ್ ಶಾಂತಿ ತಮ್ಮ ಮೆಸೇಜ್ ಜಗತ್ತ ಅಲತೀನಿ ಲಸ್ಸರ ಸಿಂಧು ಕಟ್ಟಿ ಕತ್ತು ಕರೆಗಾನ ಕೇಳಕ್ಕೆನ ಅದು ಮೇ ನಿವಾಡು ದವಸೆ ಅಪೇಕ್ದ್ರೆ ಹೆಮೋಮಿ ಇನ್ನುವಲು ಹೆಮೋಗಿ ನಮ್ಟಿಗೆ ಅದ್ದು ಅಲತಿ ಬಂದ ನಿಯಮಾಯ್ ಪುತ್ತ ಲಸಿತು ನೆತ್ತು ಸ್ಪೆಷಲಿ ಎಕ್ಕು ಕರೆಗಾನಿ ಕೇಳ ತಮ್ಮ ಕ್ಯಾನ್ ಸ್ತೂತಿಯನ್ನು ಮಂಗ ಅಲ್ವಾದ್ ಮಾತಾಕರಣ ಗುಡಾಕ ಆದರೆ ಲಸ್ಸನ ಸಿಂಧೋಕ ಜಗತ್ತು ಕರೆಗನ್ನ ಪುಟಾಲ ಕಸುನ್ ಬಂಟಿ ಸಂಜು ಮಲೇಸಿಯಾವಲ್ಲಿಂದ ಮೆಸೇಜ್ ಜಗದ ಅಲತಿನ ರವಿ ಒಣ್ಣ ರವಿ ಒಯಾತ್ ರವಿ ಮಾತ್ ರವಿ ಬಲ್ಲಣ್ಣ ತಿಂಗೇ ಆದರೆ ಅವದ್ ಮಾತಾಕರಣ ಮಂಗ್ ಗುಡಾಕ ಆದರೆ ಎತ್ತಿಕ್ಕು ಮಮ್ಮಿ ಮಟ ನೋಡಿಂಗ್ ಸಂಜೀವ ಕೋರ್ಕಡ ಮಗಿಂಗ್ ಹನಾಯ್ ಪೆರಹರ ಬಲನ್ನ ಅವನತ್ತ ರವೀಂದ್ರ ವೆಲಾವತ್ತಿ ಬುಡ್ನೇಡ ಸಂಜೀವ ಕೋರ್ಕಡ ಮಟ ಹಮ ದಾಮ್ ಕೋರ್ಕಣ ಥ್ಯಾಂಕ್ ಯು ಸೋ ಮಚ್ ಅವತ್ ಮಂಗ್ ಗುಡಾಕ ಆದರೆ ಮಾತಾಕರಣ ಇಲ್ಲಂಗ ಸಾಂಗ್ ಇಕ್ಕಿಟ್ಟು ಎತ್ತಿಕ್ಕಮ್ಮ ಆಸ್ಟ್ರೇಲಿಯಾವಲ್ಲಿಂದ ರೋ ಇನ್ನವ ಮಮ್ ಪಾಟ್ ಆದ್ರೆ ಇವಾಗ ವಾಯ್ಸ್ ಸೆಕೆಟ್ ಕೇಳಗೆ ಲಜ್ಜ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅವಮಾಂಗ ಗೊತ್ತು ಕರೆಗಾನ ಎತ್ತಕ ಮೀರಾಂಜನ ಪ್ರಮೋದ್ ಆರ್ಯರತ್ನ ಯಾವತ್ ಮಾತಾಕರಣವ ಏ ಎನ್ ಕೇಳಕ್ಕೆನಕ್ಕಿನ್ನವ ಎಡ್ಮಂಟನ್ ಕಲೆಕ್ ಆದ್ರೆ ಆದ್ರೆ ಆದ್ರೆ ಆದ್ರೆ ಆದ್ರೆ ಮಾತಾಕರ ನೋಡಿ ಹರಿದ ಕಟ್ಟಿ ಮುಣೋದ್ಕ ತೋ ಸಲನ್ನಿ ಪಾಣೆ ಹಾದ ಯಾವತ್ತೆ ಕತ್ತು ಕರೆಗಾನ ಲಂಕಾ ಬಿಟ್ಟು ಆವಟ ಪಸಿ ಮಾ ಹಿತಾಗ ನಿನ್ನ ಅಪ್ಪಿ ಬಲ ನೇ ಕೇಳ ಈ ತಿಂಗ ಯಾವತ್ ಮಾತಾಕರಣ ಎತ್ತಕ ಮಾಜೀತ್ ಮುಖದ್ ಮಂಗೆ ಸಾಂಗ್ ಹೇಗೆ ಟ್ರೈ ಕಾಕ್ದೇನಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಿಶು ಗುಡ್ ಮಾರ್ನಿಂಗ್ ಯಾವತ್ ಮಾತಾಕರಣ ಲಹಿರು ಲಕ್ಷಾನ್ ಹಾಯ್ ಜಪಾನ್ ವಳಿಂದ ಮಂಗೆ ತಾನೆ ಮಾವ ಹಾಗೆ ನಿನ್ನೆ ಓಕೆ ಒನ್ನೊಯ್ ಕಾಟಿ ಒಕ್ಕೋ ಮತ್ತೆ ಇಮಾನೋ ಅತ್ತೆ ಕುದು ಕರೆಗಾನ್ ನೋಡಿ ಆ ಪೆಲ್ಲಂಗ್ ರೆಡಿ ಕರೆಗಾತ್ತೆ ಮೇ ಸಾಂಗ್ ಕಮದೀನೇದ ಹಿಂದಿ ಸಾಂಗ್ ಕಾಕ ಹನ್ನ ಓಕೆ ಸಮ್ಮತ ಫರ್ನಾಂಡೋ ಯಾವತ್ ಮಾತಾಕರಣ ಗುಡ್ ಆಕಾದರೆ ಮಂಗೆ ತಾನೆ ಮಂಗ್ ಕಟ್ಟಿ ಇಟ್ಕೋ ಮಾತಾಕರ ಮನೋಜ್ ಇನ್ನವಾ ಸವೇಮಿ ಇನ್ನವಾ ಯುನೆ ಯುನೆ ಕಟ್ಟಿ ಒಕ್ಕೋ ಸಿಂಧು ಅಟ

0: ಸಂತೆಯಾಗುತ್ತೆ. ಇನ್ನು ಬೆಳ್ಳಿ ಸಿಂಧು ಅಂದ ಟಿವಿ ಡ್ರೈವಿ ಚಮ್ ಚಾರು
1: ಸಾಧ್ಯ ದಿನವಲ ಸಮಸ ಹತರಟ
0: ಸಮ ಅನುಗ್ರಹಾಯ
2: ಮಮನಂದೆ ಮಾನಮ ರಿಲ್ಯಾಕ್ಸ್
3: ಬ್ಯಾಂಕಿಂಗ್ ಪಾರ್ಟ್ನರ್ ಆರ್ ಡಿಬಿ ಯೂತ್ ಪ್ಲಸ್
4: ಪ್ರಸಂಗ ವೇದಿಕಾವೇ ರೇಡಿಯೋ ಕರಣಯ ಲಕ್ಕಡ್ ಜಿ

ಅದರ ಗೀರಾಶ್ಮಿತಕ್ಕೆ ಮಟ ಅನ್ನ ವಿಲಾವೆ ಅವಿಲಕ್ಕೆ ಅನೇಕ ಮೊಮ್ಮ ಸಿಂಧು ಟಿಕಾ ಕೆಕ್ಕತ್ತು ಕರಗಡತಿ ಯಾಗಡಿ ಇನ್ನೋ ಯಾ ವೆಡುವೆನ್ಮ ಎಟಿಕಾ ದಿ ಲವ ಮಮ ಅನ್ನ ಕೇಳ ಯನಕಲಿ ಮೇ ಪ್ಯಾತ್ತೆ ಮಾ ವಹಗರಿನ ಕಾಟಿಯಾ ಕಿನ್ನೋ ಎ ಕಾಟಿ ವೆಕ್ಕತ್ತು ಕರಗಡಿನ ವಾ ಅದೇ ಹೇನಾ ಚೆರಿಯೋಗಿಲು ಮಮ ಅನ್ನ ಹದನ ಗೀರಾಶ್ಮಿತಕ್ಕ ಮಾತಲೆ ಪ್ಯಾತ್ತೆ ಕುಮಾರಿ ಇನ್ನ ವಾ ನಯನಿ ಗಾಮಿನಿ ಸುಭಾಷಿನಿ ದಮ್ಮಿಕಾ ಮೇ ಹಮೋ ವೆಕ್ಕತ್ತು ಕರಗಾನ ಕೇಳ ತಿಯನೋ ಓಕೆ ಮಂಗೋಡ ಕಾದ್ರೆ ಎಕ್ಕತ್ತು ಕರಗತ್ತ ದೇಹತ ಕಾಂಡಿಯ ಪ್ಯಾತ್ರಿ ಅನ್ನ ಹದನೆ ಎ ಪ್ಯಾತ್ತೆ ಇನ್ನ ವಾ ಕವಿದು ಮೆಸೇಜ್ ಕದಾಲ ಸವಿದು ದಿನೇತ್ ಮಗೆ ಯಾಲೋ ದಿನ ಮತ್ತೆ ಕತ್ತು ಕರೆಗೆ ನಾನು ಅಸಲು ಸಿಂಧು ಅಕ್ಕ ದೆನ್ನೆ ಕೇಳ ತಿಯನ ಇದು ಪಾಸೇ ಅಲುತ್ ಗಮಿಂಗ್ ಟೈ ಶಾಪಿಗೆ ಹಮೋ ಮೇವಿಲಾವೆ ಸಾಧ್ಯತೆ ಮಗೆ ರಶ್ಮಿ ತೆಕ್ಕಿನ್ನಿ ಅಪಿವತ್ ಕಿಯನ್ ಕೇಳ ತಿಯನ ಪನ್ಸಿಲು ಆಗಿ ಮೆಸೇಜ್ ಕ ಒಡಬಂಗ ಮತಕ್ಕೆ ರಗಡ ಕಾದ್ರೆ ಕತ್ತು ಕರೆಗೆ ಅನ್ನ ಅಂಪಾರ ಪ್ಯಾತೆ ತಶಿನಿ ಆವ ತೆಕ್ಕಿದ ಕರೆಗೆ ಅನ್ನವಾ ಅಮ್ಮಂತರಟ ಅತ್ಯಾವು ಹೇಡಾ ಅಮ್ಮಂತರಿಂಗ್ ಕುಲಾನಿ ನ ಮೇವಿಲಾವೆ ಶ್ವೇತಾ ಕುಶಾನಿ ಇವಾಗೆ ಮತ್ತು ಶಾರವಾ ತೆಗೆದು ಕರೆಗೇನ ವಿಶೇಷ ಮತ್ತು ಲೋಶ್ವಾ ತೆಗೆದು ಕರೆಗಾನ ಹಾಕಿ ಕೇಳ ತೀರವಾ ಓಕೆ ಮೇಘಾಟಿ ಬೇಕದು ಕರೆಗೇನ ಅದ್ರ ಗಿರಾಶ್ಮಿ ತೆಕ್ಕ ಏನ ಮಗೆ ಹೆಂಗೇನ ಆಯ್ತು ಹಮ್ಮ ಮೇಮು ಲಾಭನ ಇರಿದ ದವಾ ಲೇಖಟ ಏನಾಗ ಹೆಂಗೇನ ಗಾಡ ಸುಬದ ಅವಸಾಕ್ ಮಮ ಚಾರು.

0: ಲಖಾಂಡ ರೇಡಿಯೋ ITN
1: ಗುಣಾತ್ಮಕ ಸಹ ನಿಷ್ಪಾದನೆಯಕ್ಕೆ ಸಂಬಂಧ ನವೀನ ತಾಕ್ಷಣಿಕ ಬಲಗೆನ್ವುನು ಡೋಮಾ ಕಲುವಟ ಇವತ್ ಕಿರಿಮೆ ಯಂತ್ರಯಕ್ ಒಬತ್ ಅದಮೇನು ಉಂಕರಂಗ ಸುಮಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕಿನ್ ಸಂಧ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಕ್ ಹಂದುನ್ವಾದಿಮೆ ಪುರೋಗಾಮಿ ಅವರ ಮಾಕ್ಸ್ಪೆನ್ ಸಮೂಹ ವ್ಯಾಪಾರಿಯಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತಿನ್ ಅದಮ ಅವತಾನ ಬಿಂದು ಏಕೈಕೈ ಹತೈ ಹೈ ಸಿಹತ್ ನಮೈ ಪಾಂಕ್ಸಿ ಹತ್ ನಮಯ
2: ಮೋಟರ್ ಸೈಕಲ್ ಲೋವೇ ಪಿರಲಿ ಕಾರ್ಯಾ ಟಿವಿಎಸ್ ಲಂಕಾವೇತಿ ನವೀನ ತಾಕ್ಷಣಿ ನಾ ಇಯಲಮ ಇಂಧನ ಕಾರ್ಯಕ್ಷಮತಾವೆ ನಿಪದವನ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಟಿವಿ ಡ್ಯೂಟಿ ನವೀನ ಉಪಾಂಗ ಸಹಿತ ಮೋಟರ್ ಸೈಕಲೆಯ ಪೊಕೆಟ್ ಟಿಕೆಟ್ ದನಿನ ನೆತಿವ ಬಜೆಟ್ ಟಿಕೆಟ್ ಸೆಟ್ವಿನ ಗಮನಟ ವೆಡೆಟ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಟಿವಿ ಡ್ಯೂಟಿ ಮೋಟರ್ ಸೈಕಲೆಯ ಪೆದಲಮ ಬದನ್ನ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಟಿವಿ ಡ್ಯೂಟಿ ಮೋಟರ್ ಸೈಕಲೆಯ ವೆಡಿಮ ದುರದುವನ ಲಂಕಾವೇ ಮೋಟರ್ ಬೈಸಿಕಲೆ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್.

0: ಪುಟುಪನೆ ಸಿದ್ಧದೇವನೆ ಪುಟುಪನೆ
1: ಸತ್ಯಾಂತೆಯೇ ರಾತ್ರಿ ಸುಮಧುರ ಧರ್ಮ ದೇಶದಯ ಸಿನಸುರಾತ ರಾತ್ರಿ ನವೇಟ